ಕಲಿ ದೇನಾ ದಿನೋ ಆಧಾರ ಸಮಾನ ಕರ್ಗೋ ಅಧಿಕಾರ ರಾಮ ರಾವ್ ಗಾವು ದೇಶ್ಮಾ ಬುಡಾದೋ